ಯದೃಷ್ಟಸಂಹರಣಮುತ್ತಮಲೋಕ ರಕ್ಷಾ ದೀಕ್ಷಾಂ ಯನಕ್ಕಿತವರೂಪಮಹೋ ನೃಸಿಂಹ ತಚ್ಚಾತ್ರಯಾದಗಿರಿಮೂರ್ತಿ